ಆಕಾಶವಾಣಿ ಇಂಫಾಲ್ ಹೌಜಿಗ ಮುಗ್ಲಾನ್ ತೋಕ್ಚರಿ. ಹಲೋ ಲೇಡೀಸ್, ಗಸಿ ನುಮಾಯಿಜಿಂಗ್ ನುಮಿತ್ ಒಯ್ಬನ ಹಲೋ ಲೇಡೀಸ್ ಕಿ ಥೌರಮ್ ಅಯುಕಿ ಪುಂಫಮ್ ಸಿದ ಪೂಜರಗ್ಲಿ. ಥೌರಮ್ ಸಿದ ಲಂದಮ್ ಸಿಗಿ ನುಪಿ ಒಯ್ಬಿ ಸಿಂಗ್ನ ತಮೋಯ್ದ ಫೌಬಿ.

0: ಮದುದಕ್ಕೆ ದೂರು ನೀ ಕುಯ್ನ ಉಪಾಯ ಲೈತಿ ಏನು ಬನ್ನತನ
1: ಐನ ಸೋಯ್ದನ ತಿಂದ ಬಯಾತಿ ಹೈ
0: ಹೈ ಹೈ ಹೈ ತೌರುನು ತೌರುನು
1: ಕೈದು ಉಬಿ ತೌರು ಇತನು
0: ಅಕ್ಕೋಗಿ ಮಿಸಂಗ್ ಲೈತಿ ಹೈ ಮೀಬುವ
1: ಮಸಾಗಿ ದಕನ್ ಮಿಸಂಗ್ ಜೆ ಪರಾಮರಿತ ಬಿದವಿಯಾತ ಮೀಮಾ
0: ತತ್ತಿನೆ ಮಿಸಂಗ್ ಸಂಗ ಸೋ ವತನರ ಮತಮ್ ನಿ ಹೈ ಮಿಯಾ ಅಚುಮ್ಮರಾನ್ ಬಿಸಾರ್ದನೆ ಅನಾನ್ ಮನ ತೌದ ಚುಮ್ಲಬನಿ ಹೈ ಮಿನಂ
1: ಮಕೋಯ್ಸೆ ಯಾದೆ ಹೈ ಬಾ ಅಂತಂ ಖಂಗನ್ ರದಿನೆ ವಾರಿ ಖತಂಗ ಹೇವರೆ ನಿಮಾ ಪಾಡ ಸಿಸು
0: ತತ್ತಿ ಐ ಕೋಯುಂ ಬಾ ಮಿ ಮಸಾನ ಕೈದೌರು ದೋಯ್ನೋ ಮಕೋಯ್ದಿಗಿ ಚಾವ ಮಿನ ತೌಗದಬ ಥಬಕ್ನಿ ಹೈ ಬನಿ
1: ಇಮಾ ಸೆನ್ಜಾಉ ಪೈವ ಸಿಂಗ್ನನೆ ಐ ಕೋಯ್ಸೆ ಮಮ್ಮಿ ತಂಗಲೆ
0: ನಿಪಾ ಮಸಾ ಇಮಾದಿ ನಂಗ ತೌರಿ ಬಸಿಂಗ್ದೋ ಯಾನಿಂಗ್ದಿಕೋ
1: ಮಸಿದನಿಗೋ ಐನ ಹಿಂಜಾಬ ಒಯ್ಲಿ ಹರಿಶಾ
0: ಅದುವ ಕೈದೌದೌರಿ ಬನು ಹೈ ಬಾ
1: ಮಿ ಫತ ಬಸಿಂಗ್ಸೆ ಮಕೋಯ್ಹಾನ ವರಕೆ
0: ನಂಗ್ದಿ ಅಂಗಾಂಗ್ ಒಯ್ಲಿಂಗೆ ಗಿಗ್ವಾರಿದು ಕೌದ್ರಿ ಬೋರೆ
1: ಇಮಾ ಲೈಬಾಕ್ಸೆ ಹಿಂಗೋ ವಾದೋರಿ ಐನೆ ಶಿಗುಂ ಮಮ್ಮಯಾಮ್ಸಿ ಉನಿ ಖನ್ಬದನೆ ಅತೋಪ ಗ್ರಹ ಮದ ಚಲೌರ ಸಿರಾಯನ ಕಲಕೋ ಯಾವರ್ಬನಿ
0: ನಂಗಿ ಅಂಗಾವ ವಖನ್ದೋ ತವರಕನು ಕೋಯ್ಬುಮ
1: ಮಾ ನಸಾನ ಹೈರಿಸಿ ಅಶೇಂಗ್ ಮಂಗಾಕ್ತನೆ ಮಿ ತಿಯಲಬ ಪುನ್ಸಿ ಸಿಂಗ್ ಆಕ್ತವರಬಸು ಇಂಗ್ ಹಿಂಗ ಪಾಮೇನ ಸಾದಿ
0: ಫರಿಸಿ ತೋ ನಂಗಿ ವಾದೋ ತನಿಂಗ್ದ್ರೆ
1: ತನಿಂಗ್ ಒಯ್ ಇಮಾದಿ

0: ನಹಾರೋಲ್ಗಿ ಖೊಂಜೆಲ್ ಥೌರಂ ತಾಬಿರಿಬ ಸಿಂಗ್ಬು ಅಹಾನ್ಬ ಮಕ್ತದ ವಾನ್ಲಲ್ ಥೊಯ್ಬಿ ನಿಂಥೌಜಂನ ತರಾಮ್ ನೋಕ್ಚರಿ ಖುರುಮ್ಜರಿ ಗಸಿಗಿ ಥೌರಂ ಅಸಿದ ಪೂಜರಕ್ಲಿ ಸಕ್ತಾಕ್ಪಿಯು ಮಿಯಾಮ್ದ ಹಾಯಿರಿಬ ಥೌರಂ ಅಸಿದ ಕೈರಾವ್ ಬಿತ್ರ ಲೈರೆಂಬಿ ಲೈಕಾಯ್ಗಿ ನೋಂಗ್ಪೋಕ್ ನಿಂಥೌಪಾನ್ ಥೊಯ್ಬಿ ಡೆವಲಪ್ಮೆಂಟ್ ಕಮಿಟಿಗಿ ನಹಾಸಿಂಗ್ ಅಮ್ಮದಿ ಮೆಂಬರ್ಸಿಂಗ ಉನ್ನದುನಾ ವಾರಿ ವತಾಯಿ ಸಾವ ಉನ್ನದುನಾ ವಾರಿ ವತಾಯಿ ಸಾಬಿರಿಬ ಹಿಜಂ ಚಿತ್ತರಂಜನ್ ಅಮದಿ ಮುತುಮ್ ಲಾಂಗ್ಲೆಂತೋನ್
1: ಗಸಿಗಿ ಸತಾಕ್ ಪಿಯು ಮಿಯಾಮ್ದ ಹಾಯಿರಿಬ ಥೊರಂ ಅಸಿಗಿದಮಕ್ತ ಅಯ್ಕೋಯ್ನ ಲೈಜರಿಬ ಮಪಂ ಅಸಿ ಕೈರಾವ್ ಬಿತ್ರ ಲೈರೆಂಬಿ ಲೈಕಾಯ್ದನಿ ಅಯ್ಕೋಯ್ನ ಲಮ್ದಮ್ ಅಸಿಗ ಮರಿ ಲೈನನ ನೋಂಪೋಕ್ ನಿಂಥೌ ಪಾಂಥೊಯ್ಬಿ ಡೆವಲಪ್ಮೆಂಟ್ ಕಮಿಟಿಗಿ ಥೌಮಿಸಿಂಗ ಉನ್ನಬಗಿ ತಾಂಜಾ ಅದು ಲೌಜರಿ ಥೊರಂ ಹೊರಪೋಯ್ನ ನೋಂಪೋಕ್ ನಿಂಥೌ ಪಾಂಥೊಯ್ಬಿ ಡೆವಲಪ್ಮೆಂಟ್ ಕಮಿಟಿಗಿ ಥೌಮಿಸಿಂಗ್ಬು ನಹಾರೋಲ್ಗಿ ಖೊಂಜಲ್ಗಿ ಥೊರಂದ ತರಾಮ್ ನೋಂಪ್ಚರಿ
2: ನೋಂಪೋಕ್ ನಿಂಥೌ ಪಾಂಥೊಯ್ಬಿ ಡೆವಲಪ್ಮೆಂಟ್ ಕಮಿಟಿ ಅಮದಿ ಅಯ್ಕೋಯ್ಗೆ ಖೊಂಜಿಗಿ ಮೌಟ್ ಚಿಂಜರಗ ಆಕಾಶವಾಣಿ ಇಂಫಾಲ್ಗಿ
3: ಆರೋಂಗಿ ಕೊಂಜಲ್ಬಸು ತರಾಮ್ನ ಉಕ್ಸಲಿ ಯಹನ ಅಮದ ಅಕ್ಕೊಯಿ ವರಿ ಸನವಸಿ ಹೊರಪೋಯಿನ ಅಕ್ಕೊಯಿ ಅದುಂಗಿ ಮಿಂಗಂತ ಖಂಜಗೆದುಗ ಕಮಿಟಿ ಸಿಯು ಏನ ಕರಿಕರಂಬ ಥೌದಾಂ ಪುಬಿಬನು ಹೈಬನು ಸುತಂಬಿಯ ಅಯ್ಯಿ ಮಿಂಗ್ ಸಿರಿ ಮುತುಂಬಿ ಬೊಂಚ ಅಯ್ಯಿ ಸಾಮಕ್ಸಿ ನೋಂಪೋಕ್ ನಿಂಥೌ Bonito Pantebi, Development Committee Gi, Hosezi, President Gipamun Puzet.
4: I am Laisham Ratan, a committee Gi, executive member in Hosezi, a leisure heptide.
5: Punamapu, Taram Locherito, Makata, Secretary Deluxeraka, and the Kairo Vitra, Hariba, Lamdamasi, Infali, Kam Lapa Lamdam, Ruga Hival and Domsi, Hargana, Karana Laka, the Hibern Simusing, the Umtang, Tabi Ribang, a Sigin Harul Conjugi, Murupsing from the Umtang Satapio.
2: Zapchana in front of the key, a quiggy lamb them 6 kilometer, Taraga Nitui, Lapi, Ado, Taranitui Lapista, a quiggy Kungansi, Yorke, Hiva Taragati, Infalgi, Mayanda, Park Town River, Auto Park Town River, Shidaista, Auto Service, Adumak available way, Madugi Auto Sita, Tonka Piraga, Lamb them Sipawada, Adumak Lapi Yagani.
1: Lambda Masida, Madau Karamna, Lakani Haibagi, Wapam the Sutambi Cray, Adum Katarak Pasidi, Nopunito Pantabi Development Committee, Matang Haibatare, Hong Karak Tambio.
3: Nopunito Pantabi Development Committee Haiba, Equi, Sigunaba, Savatarangit of the Chancellor Batinum Park Committee, Si, Equi, Karao, Bitter the Lady by Equi, Club Manga, Amadi, Club Karao, Bitter the Lady Biriba, Equi, Maria Baby, some stancing. Plapulaga, Sambadulaba, Apex Body Emily. Haiba, a quaggy, Punto Pantibi Development Committee, Haina Sam Chenliba, see the Yoriba, Quaggy at Dumba, Sansing at the Equi, Kara Amolekai, Mira Baibi, Tarumakong, Mira Baibi, Kalisanura, Sakatoram, Maru, Mabula Park, Litan Makong, Mira Baibi, Haiba Singers in the Aquani Pissing, Imasing Yoiba, Dumba Sansing, Adul. Irimung Library Union Haiba Club Asine, Youth Development Center Club Haiba Club Amane, Pantibi Youth Club, Litan Mukong Youth Club.

0: ತೌಕ್ರೆ ಮಖ ಕೈದವರಕನಿ ಹೈಬದುದಿ ಖಂಗ್ರಿ
1: ಕ್ಲೇಮ್ ಫೈಲ್ ತೌಕ್ರವ ಮತುಂಗ್ದ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಹೈಬದಿ ಇಆರ್ಓ ನ ಕ್ಲೇಮ್ ಕುದಿಮಕ್ ಅಮತ ಸಿದವ ಲೈತನ ಲೋಕಲಗ ಯೇಂಗನಿ ದೈವ
0: ಓ ಅದುರೊ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಡಿಸ್ಪೋಸಲ್ ಪೆರ ಹೈರಿಸೆ ಅದೋ ಇಆರ್ಓ ನ ಕೌಕಲಕನಿ ಹೈರಿಸಿಬು ಐಡಿಯಂ ಕಿಜೈಬು
1: ಮಾನಿ ದೈಮ ಕಡಿ ಮತುಕಿ ನಿಂಗೈ ಲೈತೆ ದೈ ದೈಮ ಮಖೋಯನ ಕೌಕಲಗಲಬದಿ ದರ್ಕಾ ತಾಯವ ಡಾಕ್ಯುಮೆಂಟ್ ಕುದಿಮಕ್ ಪೂರಕ ಸತ್ಬಿಗದವನೆ ಮೊಯಿನ ಇತೈಮಗೆ ಕ್ಲೇಮ್ ಅದೋ ಯಾಮನ ಶೇರೆ ಸೋಯನ ಲೌರಿ ಹೈಬ ತಾಕ್ಪನಿ ನಿ ದೈಮ
0: ಇಆರ್ಓ ನ ತಾರಸು ವಾಮಲೆ ಕೈದಾಬಂಗಮದ್ರದಿ ಕಮೈನ್ ತೌಬ
1: ಕರಿಗುಮ ಲೈಕೈ ಅವಂಗಮದ್ರಬಸು ಅತೈ ಉಪಾಯ ಲೈರಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಹೈವದಿ ಡಿಸಿ ನತ್ರಗನ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮಣಿಪುರದಸು ಅಪೀಲ್ ತೋಬಗಿ ಕುತೊಂಚಾಬ ಅದುಮಗ ಲೈರಿ ಅದೋ ಇದೈವ ಅತೋಪ ಸಮನ ಬಖಂಗದ ಬಯರೋಸು ಹೆಲ್ಪ್ ಲೈನ್ ನಂಬರ್ 1950 ದ ಫೋನ್ ತೋಬಿರಗ ಅದು ಮಂಗಿವಿ ಯಾರೆ
0: ಯಾಮ್ ನುಗೈರೆ ನಂಗ ಥೇಗ್ನದನನೆ ಐನ ಸಮಮನರಮ ಮಯಾಮ್ಸೆ ಲೋಯ್ನೆ ಕೊಪಿರೆ
1: ಮಣಿಪುರಿ ಗೋಯಿನ ಫೈನಲ್ ಎಲೆಕ್ಟೋರಲ್ ರೋಲ್ ಸಿ ಸೆಪ್ಟೆಂಬರ್ ಗೆ ತಾಂಗ್ ತರುಕ್ತ ಫೋನ್ ಲಗನಿ ಪೌಜೆನ್ ಜರಿಬ ಚೀಫ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರ
2: ಆಕಾಶವಾಣಿ ಇಂಫಾಲ್ ದಗೆ ಪೌ ತಾಬಿರಿ ಗೃಹಮಂತ್ರಿ ಅಮಿತ್ ಶಾ ಹಾಯಿರಿ ಭಾರತ ಕುಂಜಾ ಲಿಸಿಂಗ್ ಅನಿ ನಿಪ್ಪು ತರೆ ಫಾವದ ಮಪುಂ ಫಾನ ಚೌಕಟ್ಪ ಲೈಬಾಕ್ ಅಮ ಹೊಯನಬ ಹೊನಬದ ನಹಾಸಿಂಗ್ ಲಾಯಿರಬಸಿಂಗ್ ನುಪಿ ಅಮದಿ ಲೌಮಿಸಿಂಗು ಶಕ್ತಿ ಪೇಬ ಹಾಯಿಬಸಿ ಯಾಮ್ನಮಕ್ ತಂಗಾಯ್ಪದೆ ಮಾಂಗ್ನಾಯ್ ನರೇಂದ್ರ ಮೋದಿನ ಲುಚಿಂಬ ಸರ್ಕಾರ ಅಸಿನ ಹಾಯಿರಿಬ ಮಿಯೋಯ್ಸಿಂಗ್ ಅಸಿಗಿ ಚೌಕಟ್ನಬ ಅಮಸುಂಗ್ ಯೈಫ ಥೌರಾಂಗ್ದ ಅಹೇಂಬ ಮಿಯೆಂಗ್ ಚಂಗ್ರಿ ರಾಜಸ್ಥಾನ್ಗೆ ಅಲ್ವಾರ ಲುಪಾ ಕೋಟಿ ಲಿಸಿಂಗ್ ತರುಕ್ ಚಮ್ರಿ ಚಂಗ್ನ ಪಾಯ್ಕಪ್ಪ ಚೌಕಟ್ ಥೌರಾಂಗ್ಗೆ ಪ್ರೊಜೆಕ್ಟ್ಸಿಂಗ್ ಉರೇಬ್ ಯು ತಂಬ ಅಮದಿ ಸಂಗಾಬಗಿ ಥೌರಂದ ವಾಫಂ ಅಸಿ ಮಾಂಗ್ನ ಫೋಂಗ್ದೋಕಿಬನಿ ಸಿರಿ ಶಾನಾಯ್ ಲೌಮಿಸಿಂಗ್ ಯೈಫನ್ನಬಗಿದಂಬಕ್ ಸರ್ಕಾರ ಅಸಿನ ತೊಂಗಾನ್ ತೊಂಗಾಂಬ ಥೌರಾಂಗ್ ಕ್ಯಾ ಪಾಯ್ಕಲ್ಲೆ ಹೌಜಿಕ್ ಸಾನಬಗಿ ಪಾವು ಖೈದೇಮ್ ಗಿಚ್ಚಂದ್ರದಗಿ
3: ಸ್ಪೋರ್ಟಿಂಗ್ ಕ್ಲಬ್ ದೆಲ್ಲಿ 145 ಸುಬ ಇಂಡಿಯನ್ ಓಯಲ್ ದುರಾನ್ ಕಪ್ ಗೆ ಸೆಮಿಫೈನಲ್ ಚಂಗ್ಬ ಅಹಾನ್ಬ ಟೀಮ್ ಒಯ್ರೆ ನಸಿ ಜರ್ಖನ್ ಗೆ ಬಿರ್ಷಾ ಮುಂದ ಫುಟ್ಬಾಲ್ ಸ್ಟೇಡಿಯಂ ಜ ಸಾನಕೇಬ ಅಹಾನ್ಬ ಕ್ವಾರ್ಟರ್ ಫೈನಲ್ ದ ಸ್ಪೋರ್ಟಿಂಗ್ ಕ್ಲಬ್ ದೆಲ್ಲಿನ ಮಣಿಪುರ್ ಗೆ ಎಫ್ ಸಿ ರೆಂಗ್ದಾಯ್ಬು ಪಾಂಜಲ್ ಮಂಗ ಅಮದ ಥೋಕಿ ಫಾರ್ಸಾ ಫಾವುದ ಎಫ್ ಸಿ ರೆಂಗ್ದಾಯ್ನ ಪಾಂಜಲ್ ಅಮ್ಮ ಸಿನೋದ ಮಂಗಜಿಲ್ ಥಾಕಿ ಅನಿ ಸುಬ ಕ್ವಾರ್ಟರ್ ಫೈನಲ್ ದ ಹೌಜಿಕ್ ಕೋಲ್ಕತ್ತಾ ಗೆ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗನದ ಇಂಡಿಯನ್ ಆರ್ಮಿ ಫುಟ್ಬಾಲ್ ಟೀಮ್ಗ ಈಸ್ಟ್ ಬೆಂಗಲ್ ಎಫ್ ಸಿಗ ಸಾನರಿ ಹಯೆಂಗ್ ಅಹೋಮ್ ಸುಬ ಕ್ವಾರ್ಟರ್ ಫೈನಲ್ ಮ್ಯಾಚ್ ನುಂಥಿಲ್ ಪುಂಗ್ ಮರಿದ ಕೋಲ್ಕತ್ತಾಗೆ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗನದ ಮೋಹನ್ ಬಗಾನ್ ಸೂಪರ್ ಜಾಯಂಟ್ಸ್ಗ ಜಮ್ಶೆಡ್ಪುರ್ ಎಫ್ ಸಿಗ ಸಾನಗನಿ ಮರಿ ಸುಬ ಕ್ವಾರ್ಟರ್ ಫೈನಲ್ನ ಹಯೆಂಗ್ ನುಮಿದಾಂಗ್ ಪುಂಗ್ ತರೆಯತ್ತ ಶಿಲಾಂಗ್ ರಾಜೋಂಗ್ ಎಫ್ ಸಿಗ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ ಸಿಗ ಶಿಲಾಂಗ್ ಜವಾಹರ್ಲಾಲ್ ನೆಹರು ಸ್ಟೇಡಿಯಂದ ಸಾನಗನಿ ಸೆಮಿಫೈನಲ್ ಥಾ ಅಸಿಗೆ ತರಮಾಪನ್ ಅಮಸುಂಗ್ ಕುಂದ ಸಾನಗನಿ ಫೈನಲ್ನ ಥಾ ಅಸಿಗೆ ಕುಲೋಂದೊಯ್ದ ಕೋಲ್ಕತ್ತಾದ ಸಾನಗನಿ ತರಸುಬ ಸೌತ್ ಏಷ್ಯನ್ ಕೆದೆಟ್ ಜೂನಿಯರ್ ಸೆನಿಯರ್ ಅಮಸುಂಗ್ ಅನಿಸುಬ ಸೌತ್ ಏಷ್ಯನ್ ಕರಾತೆ ಚಾಂಪಿಯನ್ಶಿಪ್ದ ಮೆಡಲ್ ಲೌರಕ್ರಬ ಅಮದಿ ಸರುಕ್ ಯಾರುಬ ಸಾನರುಸಿಂಗ್ ತರಾಮ್ನ ಒಕ್ಪುಗೆ ಥರಮ್ ಪಾಂಗ್ಥೋಕ್ರೆ ಥರಮದು ಮಣಿಪುರ್ ಅಮೆಚರ್ ಕರಾತೆದೊ ಅಸೋಸಿಯೇಷನ್ನ ಸಿಂಧುನ ಇಂಫಾಲ್ ವೆಸ್ಟ್ಗೆ ಪಾಸೋಯ್ ಪಾರ್ಟ್ ಟೂದ ಲೈಬ ಚಿತ್ತೋರಿಯೋ ಕರಾತೆ ಫೆಡರೇಷನ್ ಪಾಸೋಯ್ಗೆ ದೊಜೋದ ಪಾಂಗ್ಥೋಕಿಬನಿ ಇಂಫಾಲ್ಗೆ ಕುಂಬಲಂಪಾಕ್ತ ಚಹಿ ಅಸಿಗೆ ಅಕ್ಟೋಬರ್ 9ದಗೆ ತರಾನಿಥೋಯ್ ಫಾವು ಪಾಂಗ್ಥೋಕ್ಕದೊರಿಬ ಇನ್ವಿಟೇಷನ್ ನ್ಯಾಷನಲ್ ಚೈಬಿ ಚಾಂಪಿಯನ್ಶಿಪ್ ಲಿಸಿಂಗನಿ ಕುಂತರುಕ್ತ ಸರುಕ್ ಯಾಗದವ ಸಾನರೋಯ್ ಸಿಂಗ್ ಖನ್ನವಗೆ ಟ್ರಯಲ್ ಸೆಲೆಕ್ಷನ್ ಪಾಂಗ್ಥೋಕ್ರೆ ಟ್ರಯಲ್ ಸೆಲೆಕ್ಷನ್ ಅದು ಚೈಬಿ ಫೆಡರೇಷನ್ ಆಫ್ ಇಂಡಿಯಾಗೆ ಸೆಂಥಂಗ್ ಮಖಾದ ಆಲ್ ಮಣಿಪುರ್ ಚೈಬಿ ಅಸೋಸಿಯೇಷನ್ ಅಮಸುಂಗ್ ಕಂಗ್ಲೈಪಾಕ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ KSA ಸಿಂಧುನ ಕಂಗಬಂ ಲೆಕ್ಕ ಯುಂಜಾವು ಲಾಯಂಬಿದ ಪಾಂಗ್ಥೋಕಿಬನಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿನ ಸಿಂಧುನ ನಮಾಯಿಜನ್ ಖುದಿಂಗ್ ಚತರಕ್ಪ ಸಂದೇ ಆನ್ ಸೈಕಲ್ ಗಿಸೌ ಅಮೋಯನಂಗಸಿ ಸಾಯಿ STC ಕುಮಲಂಪಾಕ್ ಇಂಫಾಲ್ದ ಸೈಕಲ್ ರ್ಯಾಲಿ ಪಾಂಗ್ಥೋಕ್ರೆ ನಿಂತಮ್ ನುಮಿತ್ ಪಾಲನ್ಗೆ ಅಖನ್ನವ ಎಡಿಷನ್ ಒಯ್ನ ಪಾಂಗ್ಥೋಕ್ಪ ಸೈಕಲ್ ರ್ಯಾಲಿ ಅಸಿ ಸಾಯಿ STC ಕುಮಲಂಪಾಕ್ದಗೆ ಹೌರ್ಗ ಇಂಫಾಲ್ಗೆ ಮರುವಿಬ ಮಫಂಸಿಂಗ್ ಫಾವುದನ ಚಲಬ ತುಂಗ್ದ ಕುಮಲಂಪಾಕ್ದ ಲಂತುಂಫಂ ಒಯ್ಕೆ ರ್ಯಾಲಿದು ಪದ್ಮಶ್ರೀ ಅಮಸುಂಗ್ ಒಲಿಂಪಿಯನ್ ಎನ್ ಕುಂಜರಾನಿ ದೇವಿನ ಲಂಥಾಕೆ ರಾಜೇಶ್
2: ಥಗಚರಿ ಗಿಚಂದ್ರ ಅರೋಬದ ಮರುವೆಬ ಪಾವು ಲೈಬಾಗಸಿನಂಗಸಿ ಹಾನಗಿ ಪ್ರಧಾನ ಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಲೈಕಿದಬಗಿ ಕುಮೋನ್ ಥೊರಮದ ಇಕಾಯ್ ಕುಂದಬ ಉಲ್ಲಿ ರಾಜ್ಯಸಭಾ ಸದಸ್ಯ ಅಧಿಕಾರಿ ಮಯೂಮ್ ಸರ್ದಾ ದೇವಿನ ಹಾಯಿರಿ ಹೌಕಿಬ ಸಹಿ ಖರಿಗಿ ಮಮಾಂಗದಗೆ ಮಣಿಪುರ ಥೋಡಿಬ ಇರಾಂಗ್ ಅಸಿ ಲಕ್ಷಿನಬ ಹೊನಬದ ಸರ್ಕಾರ ಕಗದ ಇಂಥೋಪಿಗನು ರಾಜ್ಯಸಿಗೆ ಜಿಲ್ಲಾ ಖರದ ಲಾಗಿಬ ನುಮಿ ನಿನಿ ಹುಮ್ನಿ ಅಸಿದ ಅಖಾಕ್ ಅರಾವುಗಳೊಯ್ನ ನೋಂಗ್ ಸುಗನಿ ಹಾಯಿರಿ ಗೃಹಮಂತ್ರಿ ಅಮಿತ್ ಶಾ ಹಾಯಿರಿ ಭಾರತ ಕುಂಜಾ ಲಿಸಿಂಗ್ ಅನಿ ನಿಪುತರೆ ಪಾವುದ ಮಪುಂ ಫಾನ ಚೌಕಟ್ಪ ಲೈಬಾಕ್ ಅಮ ಹೊನಬ ಹೊನಬದ ನಹಾಸಿಂಗ್ ಲಾಯಿರಬಸಿಂಗ್ ನುಪಿ ಅಮದಿ ಲೌಮಿಸಿಂಗು ಶಕ್ತಿ ಪಿಬ ಹಾಯಿಬಸಿ ಯಾಮ್ನಮಕ್ ತಂಗಾಯ್ಪದೆ ಅಮಸುಂಗ್ ಸ್ಪೋರ್ಟಿಂಗ್ ಕ್ಲಬ್ ದೆಲ್ಲಿ 145 ಸುಬ ಇಂಡಿಯನ್ ಓಯಿಲ್ ದುರಾನ್ ಕಪ್ಗೆ ಸೆಮಿಫೈನಲ್ ಚಂಗ್ಬ ಅಹಾನ್ಬ ಟೀಮ್ ಒಯ್ರೆ ಪಾವು ಲೊಯ್ಜರೆ

0: ಆಗದೆ ಈ ಬ್ರದರ್ಸ್ ಲಂಡನ್ ಸಿದಿ ಈ ಸೆಕೆಂಡ್ ಹೋಮ್ ಇದೆ ಯುರೋಪು ಚಲೋ ಐ ಲಂಡನ್ ಚಂಗ್ ಸೋಯ್ದ್ರ ಅದಕ್ಕೆ ಬ್ರದರ್ ಚಂಗ ಕನ್ನಿ ಪೊಥಾಗ ಬ್ರದರ್ಸ್ ನೇ ಮಣಿಪುರ್ ದಿ ತ್ರೂಪ್ ಲೈ ಜಗೋಯ್ ತ್ರೂಪ್ ಲೈ ಝಾವೇರಿ ಸಿಸ್ಟರ್ಸ್ ಗಿ ತ್ರೂಪ್ ಲೈ ಏ ಗುಜೇನ್ ಐ ತಲ್ಲೆ ಕರಿ ಝಾವೇರಿ ಸಿಸ್ಟರ್ಸ್ ಕೈ ತಾ ಐ ಅದು ಅದಕ್ಕೆ ಮುಹೂರ್ತ ನಮ್ಮಲ್ಲಿ ಹೊರಗೆ ಐ ನಮ್ಮ ಜಗೇನ್ ನಮ್ಮ ಪೂ ಯಾದ್ರೆ ತಲ್ಲಗ ಅದು ಲಾಕ್ಷ ಕೈನು ಚರ್ಪ ಅದು ತೆಂಗರೆ ಅದಕ್ಕೆ ಐ ಐ ಲೌಡಿ ಅದ ಐನ ವಹೈ ಮಾಡಿದ ಮೊಯ್ ಕೀರೆ ಝಡ್ ದರ್ಶನ ಐನ ಮಿತ್ತೇನು ಪೇಮತಾನೆ ಮಾದ ಸ್ಟೇಜ್ ತ ಪುಂಗಲ್ ಅನ್ನೋ ಜಗೋ ಇಶು ಸಾಯಿ ಚೋಲೋಮ್ ಬಾತವನ್ನು ಚೋಲೋಮ್ ತೋರಿ ಸೇ ಈ ಕೊತಾನ್ ತಾನೆ ಮಾವು ಅದು ಮಾ ತೋರ್ಕೊ ಫೈವ್ ಮಿನಿಟ್ಸ್ ಒಡಿ ಸಾನಗಿ ಮಿಂಗ್ ಲೌಗಿ ಲೌಗಿ ಕರಿ ಕದ ಮಿಂಗ್ ಧೈರೆ ಠಿಕಾನ ಇನ್ ಇಂಡಿಯಾಗೆ ಕಲ್ಕತ್ತಾ ಗುರು ಬಿಪಿಂಗಿ ಠಿಕಾನ ಫಿರಮೆ ಅದು ಲೋನಾರೆ ಕೋ ಇನ್ಸಿಡೆನ್ಸ್ ಅಯ್ಯ ಕೊತಾನ್ ತಾನೇ ಅಯ್ಯ ಮೀಸಿ ಅವು ಪೆರಿಸ್ ಇನ್ ಹಲ್ ಅಮು ಕೋವಿ ಚಲಿ ಪೆರಿಸಿದ ಪೆರಿಸಿದ ಅಮು ಪ್ರೋಗ್ರಾಮ್ ಲೈ ರವಿ ಮೈ ಅದು ಕ್ಯೂರಿಯಸ್ ಅಮ ಲೈಕಿವನ್ನ ಕ್ಯೂರಿಯಸಿಟಿ ಅಮ ಲೈಕಿವನ್ನ ಅದು ಫರೆ ಅಮ ಚಂಗೆ ಹೈ ಹೈನ ಬೇವು ಮತ್ತೊಂಗಿನ ಇನಿ ವರ್ಡ್ ಚಪ್ಪ ಇನ್ನ ರಕ್ಕನೆ ಇನ್ನ ನಿಂಗೆ ಪೋಂತೇನೆ ಕರೆಯತ್ತೆ ಪಾಯ ಹೈದು ಕರೆ ಪಾಲು ರೇ ಅದು ಲೈರಿ ಮೊಯ್ನ ಶಾಂತಿ ದೇವಿ ಪಿಸಿ ಮಿಂಗ್ ಶಾಂತಿ ಪೇಮಂ ನಿಗೋಲ್ ಮಾವು ಲೋಸಿನ ದೇಹ ನಗಿವೆ ಉನ್ಹಲ್ಲ ಇದೆ ಏನೇ ಮೈ ಪೂಕಿದ್ರೆ ಫಟ್ಕಿದ್ರೆ ಮೀನು ಲೌಗ್ರೆ ತಾನರೇ ಈ ಸಿಂದಿ ಕರಿಯೋಮ್ ತವ್ರೆ ಏನು ಮೈ ತಾನರಿ ಇದು ತಾನ ಬಂತೆ ಕೋ ಇನ್ಸಿಡೆನ್ಸ್ ಲೋಸಿನ ಗೊತ್ತಿನ ತಮ್ಮ ಅದೇ ಸುಮ್ಮನೆ ತೆಂಗ ತೆಂಗರೆ ಅದು ಶಾಂತಿ ವಲ ಅಂದಿಗೆ ತಂದು ಇಂಟ್ರೆಸ್ಟ್ ಪೋಕ್ರೆ ಏನೇನು ಪಾಸ್ ಹೂ ಸುಖವಾನ ತಾನರೆ ಈ ಸಿಂದಿ ಮಾವು ಹೆಪ್ಪಿತಾನೆ ನುಂಗ್ಸಿ ಬಾಯಿಸಿ ಲೈನ್ ಕನ್ವಾ ಎಪಿಡೆಮಿಕ್ ಅಮ್ಮನೆ ಅದಮ್ ಚಂದೋಯ್ಯ ಮಾನೈವು ಪಾಮಸು ಪಾಮದು ಬಾವು ನುಂಗ್ಸಿಬಿ ಹೇವಿ ನುಂಗ್ಸಿರೇ ಹೇವಿ ಒಕ್ಕಲ್ ಚಂದು ಕೈತಂಗ ನುಂಗ್ಸಿಬಿ ಮೆಹಿ ಕಮ್ಮ ಚಂಗ ಎಡ್ರೆಸ್ ಅಲ್ಲೋ ಅದೇ ಚಿಠಿ ಚಿಠಿ ಅಮ್ಮ ತಲತ್ತ ಮಹಲ ಮತ್ತ ಚಿಠಿ ಸಿನ ಕನ ಐ ಮಿಂಗ್ದ ಶನಿ ತಾಸಿದ ಬಾಂಗ್ಲಾದೇಶ್ಗೆ ಮೈತೈ ನತವ ಮಯಾಂಗ್ ಅಮ್ಮನ ಹೌರಪ್ಪ ಲೌರೆ ಮೈ ಸಿಸ್ಟರ್ಗೆ ಹಸ್ಬೆಂಡ್ ಸಿನ ಗುರು ಬಿಪಿನ್ನ ಶಗಾಯರೆ ಶಗಾಯರ ಮಾವು ಜೊ ಹೊಂದಿದ್ರೆ ಸೊ ಅಲ್ಟಿಮೇಟ್ಲಿ ಐ ಡ್ರಾಪ್ ದ ಐದ್ಯಾ ಮಾಗಿ ಕರೆಸ್ಪಾಂಡೆನ್ಸ್ ಅವನ ಪ್ರೀತಿ ಪಾಟೇಲ್ ಚಿನ ಅದಕ್ಕೆ ಯಾಕೋಗಿ ಮಿತೈ ಯಾಕೋಗಿ ಓರಿ ಚಿನ ಪ್ರೀತಿ ಒಜಾಗಿದ್ದು ಜಗೋಯ್ ತಂಬ ಲಾಕೋದು ಪ್ರೀತಿನ ತೆಂಗ್ನರೂ ಒಜಾನ ಶಗಾಯಿದ್ರಿ ಮಾಂಗಿದ್ದೆ ಅದು ಹಾಯ್ ರೀ ನಂಗೆ ಚಿಠಿ ಮಲಯ್ಯನು ಮದ್ದು ತೆಂಗ್ನ ಅದು ಯಾವಡೆ ಮಕ್ಷ ಇದು ಕರಮ್ ಹೈನ ಪಾಲಿ ಅದು ತಲೆ ಐ ಶನಿಗೆ ಚಿಠಿ ಲೈರ್ ನಮ್ಮದು ಅದೇ ಕೊರೆಸ್ಪಾಂಡೆನ್ಸ್ ತುಂಬ ಹೋಗಿವನ್ನ ಪ್ರೀತಿ ಪಾಟಲ್ನ ಮೇನ್ ರೋಲ್ ಪೀಗಿಸಿ ಮದಾಂಗಿದೆ ಅದೇ ಕೊರೆಸ್ಪಾಂಡೆನ್ಸ್ ಜುಮ್ ಚತನೆ ಅದು ಜುಮ್ ನುಪ್ಪಿ ನೋಕೊಂಡು
1: ಗುರುನ ಸೆಗಾಯನಿಗೆ ಯಾರಮ್ ದೇವ ಪಾವಕ್ಸಿ ಪ್ರೀತಿ ಪ್ರೀತಿ ಯಾರಮ್
0: ಲೀಲಾಂತು
1: ಪ್ರೀತಿ ಅಚೌವ ರೋಲ್
0: ಅಚೌ ರೋಲ್
1: ಜೇಜಿಕ್ತಿ ಫ್ಯಾಮಿಲಿ ಮೆಂಬರ್ ಕಯಾನ ಲೇ
0: ಅಹಂ ಶೋರೆ ಫ್ಯಾಮಿಲಿ ಇಚಾನ ಪೀನ ಹನ್ನಿ ಜಾಹಿ ಜಗಿ ನುಪ ಮಚಾನಿ
1: ಮೊಯ್ದಿ ಕೈ ಕೈ ತವರೆ
0: ಲಿಕ್ಲಾನ ಕೈ ಕೈ ಹೈತಾರೆ ಎಸ್ಟ್ರೋ ಫಿಸಿಕ್ಸ್ ಯೂನಿವರ್ಸಿಟಿಗೆ ಲೋಯಿಸಿಲ್ಲ ಕೈ ಮತಾಂಗಿ ಅವರೆ ನುಪ ಮಚಾದನ ಪಿಯೋರ್ ಸೈನ್ಸ್ದ ಕುಂಸಿ ಕನ್ನಡ ಯೂನಿವರ್ಸಿಟಿ ಚಂಗೆ ಅದು ಅನ್ಬದ ಕ್ಲಾಸ್ ನೈನ್ ಕಾರೆ ಅದು ಚನಪ ಜೈ ಮದ್ದಿ ಹೋಗಿ ಐಸ್ ಹಾಕಿ ಮತ್ತೊಮ್ಮದ ನಮ್ಮ ನಿಂತಿನ ಸಣ್ಣ ಮೇಲೆ ಹೈನೆ ಅದು ಮಾ ಡ್ರಾಪ್ ತಗೊಳ್ಳಿ ಬೈ ಶಕ್ತಿ ಇದನ್ನ ಗಮರು ಏನು ಐಸ್ ಹಾಕಿ ಐಸಿದಿ ಶಾಂಗಾಗಿ ಗೇಮ್ನೆ
1: ಪಂಗಲ್
0: ಪಂಗಲ್ ಯಾವುದು ಯಾವ ಪಂದ ಮೈ ಮೂರ್ತಿ ಇದನ್ನ ಗಮರು ಕಂಗಲ್ ತೋಕ
1: ಮಸಾ ಖರ ಫಬು ವಾಟ್ಪ
0: ಮನುಂಗ್ದಿ ಯಾವ ಅದು ಐದಿ ಅಮ್ಮ ಪಾಯಿ ವೇಟ್ ಅದು ನೇವು ಕನಾಗುಮ್ನೆ ಇಲಕ್ಪದ ತೂದು ನೇವು
1: ಅದು ಹಜಿಕಿ ಕನ್ನಡದ ಲೈರಿಬ ಸಿಸ್ಟೆಮ್